0: ಹಾಗಾಕು ನಿಂತಾ ಉಂಡು ವಾರ್ತಾ ವಾಯುಮ್ಲಿಯ ವಾರ್ತಾತನ ನಶಾಪಾನ್ ಸಮಾಜಕ್ಕೆ ವಿಕಾಸ ಮೇ ಬಾಧಕ್ ಉಂಡು ವಾರ್ತಾಕಾರ್ತನಕಿನ್ ಜಯ ಕಿಶೋರ್ ಮಂಗಲ್ ತಿಕಿನ್ ಅಯುಮ್ಯಬು ವಾರ್ತಾ
1: ತಿಸಿಂಗ್ ಅಬು ದಿಸುಮ್ರೆ ಲಗ್ಭಗ್ 70% ಹೋಕೋ ನಾ ಸಪಾಂಚಿ ನೂ ಬುಲ್ ಪೈಟಿರೆ ಮಿನಾಕು ನಿನ್ ಪೈಟಿರೆ 12 ಸಲಾಯತೆ 60 ಸಾಲ್ರೆನ್ ಬುಳೆ ಹೋಕೋ ಜಕೆಟ್ ಮಿನಾಕು ನಾ ಸಪಾಂಚಿ ನೂ ಬುಲ್ ಪೈಟಿ ಮಿನರೆದು ಇನ್ಕನ್ ಜಿನಿಸ್ ಚಿ ನೂಯಿತಿಯ ಒಕುನ ನೂಕೆರೆ ಹೊಮೋರೆಯ ಉಡುಯಿತಿಯ ಪೇ ಚವಾರೆ ನಾನ ಉಂಡು ಅಬು ಹೊಮು ಲಗಿ ಎಸು ಹಾನಿಕಾರಕ ಮಿನ ಇನ್ಕದು ನಿನ್ ನಸಾಪಾನ್ ರೆಯ ಪ್ರಚಲನ್ ಅಬು ಸಮಾಜ ರೆ ಹೋಕುವ ಜನಮ್ ಇಂತೆಂಗೆ ತೆಗೆ ಹೋಬಲೆನ ಚಿನಾಚಿ ನಿಯರೆಯ ಉಪಯೋಗ ಇಂತೆಂಗ್ ರೆನ್ ರಾಜಾ ಮಹಾರಾಜಾ ಕುವ ರಾಜತುಬ್ಲ ದರ್ಬಾರ್ ರೆ ಹೊಬಂತಿಯ ಕವಿ ಸಮ್ಮಿಲನ್ ಉಂಡು ಸುಸುಂದುರಿನ್ ರಾಸ ಸಮಯ ರೆ ಸೋಮರಾಸ್ ಲೇಖತೆಕು ಉಪಯೋಗ ತಂತಾಯಿಕಿನ ಉಂಡು ಇನ್ಕ ತೆಗೆ ತಿಸಿಂಗ್ ನಿಯ ಅಬು ಸಮನಂಗ್ರೆ ಎಟಾ ಲೇಖತೆ ಮಿನ ಹೊಕೊನಚಿ ತಿಸಿಂಗ್ ನಿಯ ಅಬು ಲಗಿತ್ ಮಿಯ ಸಮಾಜಿಕ್ ಅಭಿಸಾಬ್ ಬೈಯನೆ ತಿಸಿಂಗ್ ಅಬು ದಿಸುಮ್ರೆ ಕಿಸಿಮ್ ಕಿಸಿಮ್ ನೂ ಬುಲೆನ್ ತೆಯ ಗಿನಿಸ್ ಮಿನ ಚಿಲಿಕೆ ಆರ್ಕಿ ಡಿಯೆಂಗ್ ರಾಸಿ ಪಾನ್ ಬೀಡಿ ಸಿಗರೇಟ್ ತಂಬಾಕು ಖೈನಿ ಗುಟ್ಕಾ ಎಮನ್ ಎಮನ್.